0: ಶ್ಯಾಮ ಅನುಗ್ರಹಾಯ
1: ರುಪಿಯಲ್ ಕೋಟಿ ಹತಲಿಯ ಕಮ್ಮುಣದ ಪುನಾದಕ್ಕ ರತ್ನ ಬರಿ
2: ಮೆಗಾ ಪವರ್ ಟ್ಯಾಗ್ ಇದೆ ಡಬಲ್ ವಿಲ್ಲ
1: ಸುಪ್ರಿ ಟ್ಯಾಗ್ ತುನ ಪ್ರಥಮ ಟ್ಯಾಗ್ ಲಕ್ಷ ವಿಸ ಲಕ್ಷದಕ್ಕೆ ಟ್ಯಾಗ್ ಸಮಗ ಸುಪ್ರಿ ಅಂಕೇಟ ಟ್ಯಾಗ್ ಮೆಗಾ ಪವರ್
0: ಹೆಂದೇವನ ಕಂಗುಟವೆನ್ನ ಸಾಧ್ಯ
3: ಐವನ್ ಅರ ಸದ್ದು ಮೇ ಸದ್ದು ಮೇ ಹಬ್ಬ ಸದ್ದು ಮಧ್ಯೆ ಕೂಲ್ ವೆಣ್ಣ ರಿಲ್ಯಾಕ್ಸ್ ಅಂದ ಬಲಾಗ್ಯನ ಹೌಸ ಹತರಟ ಲಕ್ಕಂಡ ಈವನಿಂಗ್ ಡ್ರೈವ್ ಕತ್ತೆ ಕೇಕತು ವೆಣ್ಣ ಮಲ್ಲಿ ಸರ್ವಸ್
0: ಸಮ ಅನುಗ್ರಹಾಯ
4: ಲಾಂಕೇ ವಿಶ್ವಾಸದಿನ ಮಾಕ್ಸ್ ಪೆನ್ ಸಮೂಹ ವ್ಯಾಪಾರೇ ವಿತಿನ್ ಗೇನ್ ಪಾಪಿ ತಹರಿನ ದೆನ್ ನವನಿಮಾವಕಿನ್ ಎನ ಡೋಮಾ ಸ್ವಾಂಕ್ರೇ ವಿಕೆಟಿಮೆ ಯಂತ್ರೇಕ ಸಾಟಂಬರ್ ಹಿಮಿ ಕರುವೆ ಕುಮಲ್ಲ ಅದುಮ ಅವತನ್ನ ಬಿಂದು ಏಕೈ ಕೈ ಹತೈ ಹೈಸಿ ಹತ್ತನ ಮೇ ಐ ಪಾಂಸಿ ಹತ್ತನ ಮೇ
0: ಲಕಾಂಡ ರೇಡಿಯೋ ಆರ್ಟಿಎನ್
5: ಹವಸ ದಕಾಯೆ ವಿನಾಟ ದಹ ಅಟಾಯೆ

0: ಕತ್ತಲಿಯ ಅಲ್ಲೂ ಸಂಪತ್ತಾಗೋ.
1: ಉತ್ಸವ ಸಮಯಲು ಬೆಲೆಕ್ಟ್ ಹಸ್ಪೋನ್ಸಿ ಅಕ್ಕಿವಾ ಅಬಾನ್ಸ್ ಅಂಗಲಾತಲೇ ಸ್ಮಾರ್ಟ್ ರೂಪ ವಾಹಿನಿ ಅಕ್ಕಿದರಗಿನಿಯನ್ನ ಮಾಸವಿಸಂತಿಕರಿಗೆ ಬಂದ ಒಬ್ಬ ತದುಮ ಅಬಾನ್ಸ್ ಪ್ರದರ್ಶನ ಕಾರ್ಯಕ್ಕೂ ಬಯೋಬಾಸ್ ಡಾಟ್ ಕಾಮ್ ವೆಬ್ಸೈಟ್ನ
2: ರಾತ್ರಿ ವಾದಕಿಯನ್ನು

0: ಚಂದ್ರಸೇನ್ ಹೆಟ್ಟಿಯಾರಚ್ಚಿ ಅವು ತೋರಗಿರ್ತೀನವ ಶಾಂತ ಜ್ವಾಲ ತೆಸರ ಲಿಯಾ ಸಂಗೀತ ಕಲಗೀತೆ ಆಕ್ ಚಂದ್ರಸೇನ್
1: ಹೆಟ್ಟಿಯಾರವಿ ಈ ಬಾಂಡ ಗೀತೆ ವಾಚಂಡಿ ಏಕೆ ಹರಿಮ ಲಸ್ಸನ ಏ ತಿಸೇರ ಶಾಂತ ಜ್ವಾಲ ತೆಸರ ಕ್ಯಾನ್ ಮೇ ರಟಿನ್ ಪ್ರವೀಣ್ ಗೀತ ರಚಕ ಗಾಯಕ ಇವಾಗೆಮ್ಮ ಸಂಗೀತಜ್ಞ ಓಹ್ ತಮ್ಮೆ ಮೇ ಸಂಗೀ ಲಿಯೇಲ ಸಂಗೀತ ವಚ್ಕಲ್ಲ ಸಂಸೇನ ಹೆಟ್ಟಿಯಾಚಿ ಮಗಿ ಸಹೋದರ ದೂನ್ನೆ ಹರಿಮ ಲಸ್ಸನ ಗೀತ ಏಕೆ ಮೇ ಹೆಮ್ಮದ್ಯಾಕ್ ಮಯ ನೋಹಿತು ದೇವಲ್ ತಮ್ಮ ಯಾಟ ಲಭಿಲ ತೀನ್ ಅದಾಸಕ್ಕೆ ಗೀತೆ ತೀನೋ ಒಬ್ಬ ಹಿಮು ನಾನೋ ಒಬ್ಬ ಹಿಮಿಕಲ ಇತಿ ಸಮಾಜ ಪತ್ತಿಂಗ್ ಹೋಯ ಮೇ ಹಿಮಿ ನೇಂಟ ಗೀದ್ಯಾಕ್ ಬಲೆಂಗ್ ಹಿಮಿಕಲ್ಲ ದೂನ್ನ ಏಕೆ ಅದಾಸ ನೇದ ಓ ಇಲ್ಲಂಗಟ ಕಮನ್ನ ಮೊನಾವುನತ್ ಅಪ್ಪಿ ದೈ ಹೊಂದಿ ಇದೀಮು ನೇದ ಹಿನಾಲ ಮೇ ಹೆಮ್ಮದೇತಮ್ಮ ಮೂನೆ ದೇಮು ಕೇನಿಕ ತಮ ಮೇ ಅವಸಾನ ಮುಖ್ಯ ಅದಾಸ ಮೇ ಗೀತೆ ಹರಿಮ ಲಸ್ಸ ಸುಂದರ ಗೀತೆ ಕೇಕೈ ಮಂತ ಹೊರಗತ್ತೆ ಅಂತ ಯಾವ್ದು ತಿಸ್ಪಾ ಕೆಕಟ ಎಕಮ ಕೆದಲ್ಲಿ ಅಪ್ಪದೇನ ಸಂಗೀತ ಈಗಿನ ಗತ್ತೆ ಅಪ್ಪದೇನ ಗಾಟ ಪುತ್ತ ಪೊತ್ತರ ಗಾವಾಗೆ ಹೆಮದಾವತ್ ಹೆಮದಾವತ್ ಇನ್ನು

0: ರಾತ್ರಿ ಹತ್ತ ಲಕ್ಕನೇನ್
1: ಸಂದತಿ ದಾರ ಸಂದತಿ ದಾರ ಕಾಟಕ್ ಕಲಿನ್ ಪತ್ತದ ವಿಸ್ತರ ಸಮಗ ಅಲುತಿಮ ತುರ ತುರ ದನಗನ್ನ ಉನುಸುಮ್ಮನ ದೇಶ ಪಾಲನೆಯ ವಿದಿಸ್ ಕ್ರೀಡಾ ತುರ ತುರ ಸವಿಸ್ತರ
2: ಲಕ್ಕನ ಮೋಮನಿ ಇಸ್ ಅಲುತಿಮ